0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಎಸ್ ಶಂಕರ್ ಅವರು ಹಾಡಿರುವ ಪುರಂದರದಾಸರ ರಚನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಮರೆಯಬೇಡ ಮನವೇ ನೀನು.
0: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ಮರೆಯಬೇಡ ಮನವೇ ನೀನು, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಎಸ್ ಶಂಕರ್.

0: ಇನಿತಾದರೂ ನಿನಗೆ ಮತಿಯಿಲ್ಲವೇ ಮನವೇ. ವಿಜಯದಾಸರ ರಚನೆ ಕೇಳಿ ಅನುರಾಧ ಭಟ್ ಹಾಗೂ ಕೆ ವೃಂದ ಆಚಾರ್ಯ ಹಾಡಿದ್ದಾರೆ.
1: ಇನಿತಾದರೂ ನಿನಗೆ ಮತಿ ಇಲ್ಲವೇ ಮನವೇ, ಸಂಗ್ ಬೈ ಅನುರಾಧ ಭಟ್ ಅಂಡ್ ಕೆ ವೃಂದಾಚಾರ್ಯ, ರಿಟನ್ ಬೈ ವಿಜಯದಾಸ.

0: ಎನಗೆ ನಿಮ್ಮನೆ ನೆನವ ಮನವ ಬಯಸುವೆನು. ಮೂಪಿನ ಷಡಕ್ಷರಿ ಅವರ ಒಂದು ರಚನೆ ವೃಂದಗಾನದಲ್ಲಿ.
1: ಎನಗೆ ನಿಮ್ಮನೆ ನೆನವ ಮನವ ಬಯಸುವೆನು. ಸಂಗೀನ್ ಕೋರಿಸ್ ರಿಟನ್ ಬೈ ಮೂಪಿನ ಷಡಾಕ್ಷರಿ.

0: ಜಂಬುಕಣ್ಣನ್ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ ಬರಿದೆ ಹೋಯಿತು ಹೋಯಿತು ಹೊತ್ತು.
1: ಜಂಬುಕಣ್ಣನ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಬರಿದೆ ಹೋಯಿತು ಹೋಯಿತು ಹೊತ್ತು.

0: ಅಂದು ಇಂದು ಮತ್ತೊಂದೇನ ಬೇಡ, ಬಸವೇಶ್ವರರ ವಚನ ಮಲ್ಲಿಕಾರ್ಜುನ ಮನ್ಸೂರ್ ಹಾಡಿದ್ದಾರೆ.
1: ಅಂದು ಇಂದು ಮತ್ತೊಂದೆನ್ನ ಬೇಡ, ರಿಟನ್ ಬೈ ಬಸವೇಶ್ವರ, ಸಂಗ್ ಬೈ ಮಲ್ಲಿಕಾರ್ಜುನ ಮನ್ಸೂರ್.

0: ಎಂಥ ಚೆಲುವೆಗೆ ಮಗಳನ್ನು ಕೊಟ್ಟನು. ಪುರಂದರದಾಸರ ರಚನೆ ಕೇಳಿ ಆರ್ ಎ ರಮಾಮಣಿ ಹಾಡಿದ್ದಾರೆ.
1: ಆರ್ ಎ ರಮಾಮಣಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ. ಎಂಥ ಚೆಲುವೆಗೆ ಮಗಳನ್ನು ಕೊಟ್ಟನು.

0: ಮನವೇ ಚಂಚಲ ಮತಿಯ ಬಿಡು. ಪುರಂದರದಾಸರ ದೇವರ ನಾಮ ಜಂಬುಕಣ್ಣನ್ ಹಾಡಿದ್ದಾರೆ.
1: ಮನವೇ ಚಂಚಲ ಮತಿಯ ಬಿಡು, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಜಂಬುಕಣ್ಣನ್.

0: ಸಂಗೀತ ಕಟ್ಟಿ ಅವರು ಹಾಡಿರುವ ಬಸವಣ್ಣನವರ ಒಂದು ವಚನ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ.
1: ನಾವು ಸಂಗೀತ ಕಟ್ಟಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಬಸವಣ್ಣ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ.

0: ನೆಚ್ಚುಗೆಯ ಮನ ನಿಮ್ಮಲ್ಲಿ, ಮೆಚ್ಚುಗೆಯ ಮನ ನಿಮ್ಮಲ್ಲಿ. ಅಕ್ಕ ಮಹಾದೇವಿಯವರ ವಚನವಿದು, ಎಂಎಸ್ ಶೀಲಾ ಹಾಡಿದ್ದಾರೆ.
1: ನಚ್ಚುಗೆ ಮನ ನಿಮ್ಮಲ್ಲಿ, ಮೆಚ್ಚುಗೆ ಮನ ನಿಮ್ಮಲ್ಲಿ. ರಿಟನ್ ಬೈ ಅಕ್ಕ ಮಹಾದೇವಿ, ಸಂಗ್ ಬೈ ಎಂಎಸ್ ಶೀಲಾ.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, this was today's devotion music program. This program is a contribution of Akashvani Bengaluru. Anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವರದರಂಗನ್ ಕೆ, ಭಾಗವಹಿಸುವ ವಿದ್ಯಾರ್ಥಿ ಕಾರ್ತಿಕ್ ಕೆ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಕಾರ್ತಿಕ್. ಹಿಂದಿನ ತರಗತಿಯಲ್ಲಿ ಪರಿಪಾಹಿ ಮಾಂ ಚಾಮುಂಡೇಶ್ವರಿ ಎಂಬ ಕೃತಿಯನ್ನು ಗಮನಿಸ್ತಾ ಇದ್ವಿ. ಇದು ಕಲ್ಯಾಣ ವಸಂತರಾಗದಲ್ಲಿದೆ, ಹಾಗೂ ಆದಿತಾಳದಲ್ಲಿದೆ ಎಂದು ಗೊತ್ತಿದೆ. ಚರಣ ಭಾಗವನ್ನು ಪ್ರಾರಂಭ ಮಾಡಿದ್ವಿ, ಪಲ್ಲವಿಯನ್ನು ಪಲ್ಲವಿ ಮುಗಿದಿತ್ತು. ಚರಣಭಾಗದ ಸಾಹಿತ್ಯ ಮಹಾಬಲಾದ್ರಿ ನಿವಾಸಿನಿ, ಮಹಿಷಾಸುರ ಮರ್ದಿನಿ, ಮಹಿತೆ ಹಿಮಾದ್ರಿ ನಂದಿನಿ, ಪಾಹಿ ದಾಸರಂಗ ಪಾಲಿನಿ. ಇದು ಇದರಲ್ಲಿ ಒಂದು ಸಂಗತಿ ಅಭ್ಯಾಸ ಆಗಿತ್ತಲ್ವ, ಆ ಸಂಗತಿ ನಾವು ಸರಿ ಹಾಡಿ ನೋಡೋಣ.

0: ಅದು ಮಹಿಷಾಸುರಾಸುರ ದೀರ್ಘ ತೋರಿಸ್ಬೇಕಾಗ್ತದೆ. ಮಹಿಷಾಸುರ ಅಸುರ ಸೇರಿಕೊಂಡು ಮಹಿಷಾಸುರಾಸುರ ಆಗುತ್ತೆ. ಮಹಿಷಾಸುರಾಸುರ ಮರ್ದಿನಿ ಅದನ್ನು ಮುಂದಕ್ಕೋಬೇಕಾರೆ ಮರ್ದಿನಿ
1: ಮಹಿಷಾಸುರ
0: ಮಹಿಷಾಸುರಾಸುರ ಅಷ್ಟು ಅವಕಾಶ ಇದೆ ಅಲ್ಲಿ.

0: ಆಗಿ ಕೃತಿಯ ಬಂದ ಇದ್ದರೂ ಇದಕ್ಕೆ ನರವಲ್ಲೂ ಸ್ವರಕಲ್ಪನೆ ಎಲ್ಲ ಮಾಡಬಹುದು. ಈ ಮಹಿತೆ ಹಿಮಾದ್ರಿ ನಂದಿನಿ ಅನ್ನೋ ಕಡೆ ಚೆನ್ನಾಗಿರುತ್ತೆ, ಅಲ್ಲಿ ಒಟ್ಟಾಗಿ ಅದು ಸಾಹಿತ್ಯದ ಅರ್ಥವನ್ನು ಕೊಡುತ್ತೆ, ಅದನ್ನು ಹಾಡ್ಕೋಬಹುದು. ನಮಸ್ಕಾರ.
1: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದ್ರಿ. ಹೇಳಿಕೊಟ್ಟವರು ವರದರಂಗನ್ ಕೆ, ಭಾಗವಹಿಸಿದ ವಿದ್ಯಾರ್ಥಿ ಕಾರ್ತಿಕ್ ಕೆ.

0: ಮಕ್ಕಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾವಾದನ ತಾಲ್ ತೀನ್ ತಾಲ್.
0: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್, ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕೃಷ್ಣ ಹಾನ್ಗಲ್ ಅವರ ಗಾಯನ. ರಾಗ್ ಮಾರು ಬಿಹಾಗ್, ಖಯಾಲ್ ವಿಲಂಬಿತ್ ಏಕ್ತಾ, ರಸಿಯಾ ಹೋ ನಜಾ, ಧೃತ್ ತೇಂತಾಲ್ ಅಂಬುವಾ.
1: ಯು ಆರ್ ಲಿಸ್ನಿಂಗ್ ಟು ತಬ್ಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ವಯಲಿನ್ ಲೆಹರಾ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕೃಷ್ಣ ಹಾನ್ಗಲ್. ರಾಗ್ ಮಾರು ಬಿಹಾಗ್, ಖ್ಯಾಲಂಬಿತ್ ಏಕ್ತಾಲ್, ರಸಿಯಾ ಹೋ ನಜಾ, ಧೃತ್ತೀನ್ ತಾಲ್ ಅಂಬುವಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಹಾನಗಲ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಸೂರಜ್ ಪುರದರೆ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕೃಷ್ಣ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸೂರಜ್ ಪುರಂಧರೆ ಅಂಡ್ ಹಾರ್ಮೋನಿಯಂ ಬೈ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದಕ್ಕೆ ಆರಂಭಿಸುತ್ತಿದ್ದಾರೆ ಸಾರಂಗರಾಗ ಆದಿತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ಎಂ ಕೆ ಪ್ರಾಣೇಶ್. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಎಂ ಆರ್ ದಯಾಕರ್, ಆನ್ ದ ಮೃದಂಗಂ ಬಿ ಎಸ್ ಪ್ರಶಾಂತ್ ಅಂಡ್ ಆನ್ ಖಂಜರ ಆರ್ ಶ್ರೀಹರಿ. ಇನ್ ದ ಬಿಗಿನಿಂಗ್ ಎಂ ಕೆ ಪ್ರಾಣೇಶ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸಾರಂಗರಾಗ ಆದಿತಾಳ. ಎಂತ ಭಾಗ್ಯಮೋ.

ಸಾರಂಗ ರಾಗದಲ್ಲಿ ತ್ಯಾಗರಾಜರ ಕೃತಿಯನ್ನ ಕೇಳಿದರೆ, ಇನ್ನೀಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ರವರ ರಚನೆ ಕೀರ್ವಾಣಿ ರಾಗ ರೂಪಕ ತಾಳದಲ್ಲಿದೆ, ವರಮುಲೊಸಗೆ. ದಟ್ ವಾಸ್ ರಾಗ್ ಸಾರಂಗ. ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಟು ಕೀರ್ವಾಣಿ ರಾಗ ರೂಪಕ ತಾಳ ವರಮುಲೊಸಗೆ.

ಇನ್ನೀಗ ಪುರಂದರದಾಸರ ಒಂದು ದೇವರನಾಮ ಏಕೆ ಚಿಂತಿಸುತ್ತಿರುವೆ ಕೇದಾರ ಗೌಳರಾಗ ಖಂಡಚಾಪು ತಾಳದಲ್ಲಿದೆ. ನಾವು ಆ ದೇವರನಾಮ ರಿಟರ್ನ್ ಬೈ ಪುರಂದರದಾಸ ಸೆಟ್ಟು ಕೇದಾರ ಗೌಳರಾಗ ಖಂಡಚಾಪು ತಾಳ ಏಕೆ ಚಿಂತಿಸುತ್ತಿರುವೆ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ಪ್ರಾಣೇಶ್ ಅವರ ಕೊಳಲು ವಾದನವನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಎಂ ಆರ್ ದಯಾಕರ್, ಮೃದಂಗ ಬಿಎಸ್ ಪ್ರಶಾಂತ್, ಖಂಜಿರ ಆರ್ ಶ್ರೀಹರಿ. ಇನ್ನೀಗ ಸ್ವಾತಿ ತಿರುನಾಳರ ರಚನೆ ಪಂತುವರಾಳಿರಾಗ ಆದಿತಾಳದಲ್ಲಿದೆ, ಪರಿಪಾಲಯ ಸರಸೀರು ಆಲೋಚನ. Dear listeners, in today's program, you are listening to Flute Recital by M.K. Pranesh.

ಇದುವರೆಗೂ ಎಂಕೆ ಪ್ರಾಣೇಶ್ ಅವರ ಕೊಳಲು ವಾದನವನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಎಂಆರ್ ದಯಾಕರ್, ಮೃದಂಗ ಸಹಕಾರ ಬಿಎಸ್ ಪ್ರಶಾಂತ್, ಖಂಜಿರ ಆರ್ ಶ್ರೀಹರಿ. ಇಲ್ಲಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you were listening to flute recital by M.K. Pranesh. He was accompanied on the violin by Vidwan M.R. Dayakar, on the mridangam B.S. Prashant, and on khanjira R. Srihari. This Carnatic Classical Music program is a contribution of Akashwani Bengaluru, Anytime Indian Music.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.

0: ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡುವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೋಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿ, ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶರಣ್ ಕುಮಾರ್ ಗುತ್ತರ್ಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೋಸಿನ್ ಖಾನ್, ರಾಗ್ ನಟ್ ಭೈರವ್.

0: ಇದುವರೆಗೆ ಮೊಹ್ಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಎಂವಿ ವರಾಹಸ್ವಾಮಿ ಅವರಿಂದ ಗೋಟುವಾದ್ಯವಾದನ, ವಯಲಿನ್ ಸಹಕಾರದಲ್ಲಿ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಸಹಕಾರ ಟಿಕೆ ವಯ್ಯಾಪುರಿ ದೇವರ್ ಮತ್ತು ಖಂಜಿರ ಎಸ್ ಶೇಷಗಿರಿದಾಸ್ ಅವರಿಂದ. ಎಂವಿ ವರಾಹಸ್ವಾಮಿ ಅವರು ತಮ್ಮ ಗೋಟುವಾದ್ಯವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಕೇಳೋಣ ಗಾನಮೂರ್ತೆ. ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ.
1: ಇನ್ ಟುಡೇಸ್ ಪ್ರೋಗ್ರಾಮ್ ಆಫ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ವಿ ಬ್ರಿಂಗ್ ಯು ದ ರೆಕಾರ್ಡಿಂಗ್ಸ್ ಆಫ್ ಗೋಟುವಾದ್ಯ ರಿಸೈಟಲ್ ಆಫ್ ಎಂವಿ ವರಾಹಸ್ವಾಮಿ ಅಕಂಪನೀಡ್ ಆನ್ ವಯಲಿನ್ ಬೈ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಟಿಕೆ ವಯ್ಯಾಪುರಿ ದೇವರ್ ಅಂಡ್ ಖಂಜಿರ ಎಸ್ ಶೇಷಗಿರಿದಾಸ್. ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಗಾನಮೂರ್ತೆ ಸೆಟ್ಟು ಗಾನಮೂರ್ತಿರಾಗ ಆದಿತಾಳ.

0: ಇನ್ನೀಗ ಸಾರಂಗರಾಗ ಖಂಡ ಚಾಪುತಾಳದಲ್ಲಿ ನೀವಾಡ ನೇಗಾನ.
1: ಕಂಪೋಸಿಷನ್ ಆಫ್ ತ್ಯಾಗರಾಜ, ನೀವಾಡ ನೇಗಾನ, ಸೆಟ್ಟು ಸಾರಂಗ ರಾಗ ಖಂಡ ಚಾಪುತಾಳ.

0: ಈಗ ಕೇಳಿ ಎಂದುಕು ನಿರ್ದಯ ಹರಿಕಾಂಭೋಜಿರಾಗ ಆದಿತಾಳದಲ್ಲಿದೆ.
1: ಎಂದುಕು ನಿರ್ದಯ ಸೆಟ್ಟು ಹರಿಕಾಂಭೋಜಿರಾಗ ಆದಿತಾಳ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂವಿ ವರಾಹಸ್ವಾಮಿ ಅವರಿಂದ ಗೋಟು ವಾದ್ಯವಾದನವನ್ನ ಆಲಿಸುತ್ತಿದ್ದೀರಿ. ವಯೋಲಿನ್ ಸಹಕಾರದಲ್ಲಿ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಸಹಕಾರ ಟಿಕೆ ವಯ್ಯಾಪುರಿ ದೇವರ್ ಮತ್ತು ಖಂಜಿರ ಎಸ್ ಶೇಷಗಿರಿದಾಸ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳಿ ಶಿವ ಶಿವ ಶಿವಯ್ಯನರಾದ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ.
1: ನೌ ಶಿವ ಶಿವ ಶಿವ ಯನರಾದ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಪಂತುವರಾಳಿ ರಾಗ ಆದಿತಾಳ.

0: ಇನ್ನೀಗ ಮೋಕ್ಷಮುಗಲದ ಸಾರಮತಿ ರಾಗ ಆದಿತಾಳದಲ್ಲಿದೆ.
1: ನೌ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸಾರಮತಿ ರಾಗ ಆದಿತಾಳ ಮೋಕ್ಷಮುಗಲದ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎಂವಿ ವರಾಹಸ್ವಾಮಿ ಅವರಿಂದ ಗೋಟುವಾದ್ಯ ವಾದನವನ್ನ ಆಲಿಸಿದಿರಿ. ವಯಲಿನ್ ಸಹಕಾರ ನೀಡಿದವರು ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಸಹಕಾರ ನೀಡಿದವರು ಟಿಕೆ ವಯ್ಯಾಪುರಿ ದೇವರ್ ಮತ್ತು ಖಂಜಿರ ಸಹಕಾರ ನೀಡಿದವರು ಎಸ್ ಶೇಷಗಿರಿ ದಾಸ್. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program of Carnatic Classical Music, you just heard the recordings of Gotuvadya recital of M.V. Varahaswamy, accompanied on violin by J.L. Kashinatha Shastri, Mridanga T.K. Vayapuri Devar and Khanjira S. Sheshagiri Das. This program is a contribution of Akashvani Bengaluru. Anytime, Indian Music.

ರಾತ್ರಿ ಘಳ ಅಂದ್ರೆ ಅದಿನ್ನಾಳದಾಗಡೆ ನಗ ತೆರೆ ಕೆಟ್ಟ ತಗ್ಗ ತೆರೆ ಕೆಟ್ಟ ತಗ್ಗ ತೆರೆ ಕೆಟ್ಟ ತಗ್ಗ ತೆರೆ ಕೆಟ್ಟ ತಗ್ಗ ಧಳ ತೆರೆ ಕೆಟ್ಟ ಧಾ ಗಿಡದಿಂದ ಕೆಟ್ಟ ತಗ್ಗ ಧಾ ತೆರೆ ಕೆಟ್ಟ ತಗ್ಗ ತೆರೆ ಕೆಟ್ಟ ತಗ್ಗ ಧಾ ಕ ತೆರೆ ಕೆಟ್ಟ ತಗ್ಗ ಧಾ ಕ ತಗ್ಗ ಧಳ